0: ಪಾರಿ ಗೌಳನ ನಾರಿ ಆಲ್ಯ ಯಮುನೀವರಿ ಖುಷಾಲ ಸೋಡುನ ದಿಲ ಜಳಾವರ ನಕ್ಷಿ ಚಾಘಾಗರಿ ವಸನೆ ಸುಟಲಿ ಅಲಗತ ಪಡಲಿ ಓಲ್ಯ ಕಾಠಾವರಿ ಧುಮಕತ ಗೋಪಿ ಜಳಾತ ಶಿರಲ್ಯ ಉಠಲಿ ಕೌಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ದಂಗ ತೋಚ ಆಲ ಸಕಾಸೆ ರಂಗ ಗೋಳಾಕರ್ಣ ವಸ್ತ್ರ ಸಾರಿ ಬಸ್.